0: ಬಿಡೋಣ ಗಲೇಜೆ ಎಲೆಜೆ ಹೆಲ್ಮೆಟ್ ಬ್ಯಾಂಗ
1: ಏಮೈ ಮಾ ಮಾ ಮಾ ಮಾ ಗುರುಳ ಗ್ರೇಟ್ ಗುರುಳ.